ರಗನ ರಗನ ಸಗನ ಜಗಣ ರಗನ ಸಗನ ತಗಣ ರಗನ ಸಗನ ತಗಣ ಪಗಣ ಸಗನ ತಗಣ ಪಗಣ ಗಗಣ ಮಗನ ಜಗನ ರಗನ ಸಗನ ಜಗಣ ರಗನ ಸಗನ ತಗಣ ರಗನ ಸಗನ ತಗಣ ಪಗಣ ಸಗನ ತಗಣ